0: ಕೀಲಕವರ್ಧನ ಟೆಕ್ಸ್ಟೈಲ್ಸ್ ಶಕ್ತಿಮತ್ ಸಮಾಗಮಕ ಬುದ್ಧಿಮತ್ ಆಯೋಜನೆಯ ಮಾಸ ಧಾತುನಕ ಸ್ಥಾವರ ತನ್ಪದು ಅಕಲ್ಪಿದಿ ಮೇದಿ ಸಿಯೇಟ ಧಾತುನಕ್ ಸಹ ಜ್ಯೇಷ್ಠ ಪೂರ್ವಸಿ ಸಂಧಾ ಸಿಯೇಟ ಧಾತುನಾಯ ದಶಮ ಪಾಕ ಅಸಮ ಸಮಪೊಲಿಯ ಕಲ್ಪಿ ಸ್ಥಾವರ ತನ್ಪದು ಟ್ರೇಡಿಂಗ್ ಎ ಮೈನಸ್ ಎಲ್ ಕೆ ಎ ಔಟ್ಲುಕ್ ಸ್ಟೇಬಲ್ ಲ್ಯಾಪದಿಂಚಿ ಮೂಲ ಸಮಾಗಮ
1: ಅಡುವ ಮಾಸಿಕ ವಾರಿಕೆಗಳ ಆಡಿಯೋ ಸಿಸ್ಟಮ್